ಮಲ್ಲಿಕಾಯ ಗಜಲ್ ಬೇಗಂ ಅಖ್ತರ್. ಬೇಗಂ ಅಖ್ತರ್ ಪೂರ್ವನಾಮಂ ಅಖ್ತರಿಬಾಯಿ ಫೈಜಾಬಾದಿ. ಹಿಂದೂಸ್ತಾನಿ ಸಂಗೀತಂಲೋ ಮುಖ್ಯಂಗಾ ಗಜಲ್ ಗಾನಂಲೋ ವಿಲಕ್ಷಣಮೈನ ಶೈಲಿತೋ ತನದಂಟೂ ಒಕ ಪ್ರತ್ಯೇಕ ಸ್ಥಾನಾನ್ನಿ ಏರ್ಪರ್ಚುಕುನ್ನ ಮಧುರ ಗಾಯಿಕ ಬೇಗಂ ಅಖ್ತರ್.